0: Ewurade ene me boni nti wo wu wa senya ni suma me me boni nti wo pawo na twa na wo wo fimu pia otobeni wo tobeni
1: oh
0: Ewurade uto weche emu ye turu eti dia kan se e chane ye ye e kauti cha cha cha.

ma yesre no area mu nyina ena wo wo ye behe part sadia wo ye bia ye ndiri ba bia won sanka ye na won sanka na wo ye deda ebi mo se wo ye dwe sadia wo ye bia ye ewrade be ma de nkrofo di twa wo mpoa no wo benya ma na boro so agosia